ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ರೈನ್ಬೋ, ಇಟ್ಸ್ ಕಲರ್ ಟು ಯುವರ್ ಲೈಫ್. ಆ್ಯಂಡ್ ಐ ಆಮ್ ಯುವರ್ ಆರ್ಜೆ ಜಾಗೃತಿ, ಬ್ರಿಂಗಿಂಗ್ ಯು ಆಲ್ ದ ಸ್ಪೆಷಲ್ ಟಾಪಿಕ್ ಆಫ್ ದ ಡೇ. ಅಭಿ ತಕ್ ಹಮ್ ಬಾತ್ ಕರ್ ರಹೆ ಥೆ ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಡೇ, ಔರ್ ಏಕ್ ಔರ್ ಖಾಸ್ ದಿನ ಭೀ ಹೈ ಆಜ್, ಹೈ ನ್ಯಾಷನಲ್ ಇನ್ಶೂರೆನ್ಸ್ ಅವೇರ್ನೆಸ್ ಡೇ. ದಿಸ್ ಇಸ್ ಅನದರ್ ವೆರಿ ಪ್ರೊಫೌಂಡ್ ಬಟ್ ನಿಗ್ಲೆಕ್ಟೆಡ್ ಟಾಪಿಕ್. ಹಮ್ ಸಬ್ ಸೋಚತೆ ಹೈ ಕಿ ಇನ್ಶೂರೆನ್ಸ್ ಸಿರ್ಫ್ ಏಕ್ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಹೈ, ಬಟ್ ಇನ್ ರಿಯಾಲಿಟಿ ಇಟ್ಸ್ ದ ಅಲ್ಟಿಮೇಟ್ ಸೇಫ್ಟಿ ನೆಟ್ ಫಾರ್ ಯುವರ್ ಫ್ಯಾಮಿಲಿ ಆ್ಯಂಡ್ ಅಸೆಟ್ಸ್, ವಿತ್ ಇಟ್ಸ್ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಆರ್ ಪ್ರಾಪರ್ಟಿ ಕವರೇಜ್. ಲೈಫ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಲೇತಿ ರಹತಿ ಹೈ, ಔರ್ ಉಸ್ ವಕ್ತ್ ಇನ್ಶೂರೆನ್ಸ್ ಹೀ ಆಪ್ಕಾ ಢಾಲ್ ಬಂತಾ ಹೈ. ಇನ್ 2026, ವಿತ್ ರೈಸಿಂಗ್ ಅನ್ಪ್ರಿಡಿಕ್ಟಬಲ್ ಹೆಲ್ತ್ ಚಾಲೆಂಜಸ್ ಆ್ಯಂಡ್ ಮಾಡರ್ನ್ ಅನ್ಸರ್ಟನಿಟೀಸ್, ಅವೇರ್ನೆಸ್ ಅಬ್ ಬಹುತ್ ಜರೂರಿ ಹೈ. ಇಟ್ಸ್ ಅ ರಿಮೈಂಡರ್ ಟು ರಿವ್ಯೂ ಯುವರ್ ಪಾಲಿಸೀಸ್, ಇನ್ಶ್ಯೂರ್ ಯುವರ್ ಫ್ಯಾಮಿಲಿ ಫ್ಯೂಚರ್ ಇಸ್ ಇನ್ ಇಸ್ ಸಿಕ್ಯೂರ್ ಆ್ಯಂಡ್ ಕ್ಲೋಸ್ ಎನಿ ಫೈನಾನ್ಷಿಯಲ್ ಗ್ಯಾಪ್ಸ್ ಆಸ್. ಔರ್ ಯೇ ಮಹೀನೆ ಕಾ ಸಬ್ಸೇ ಆಖರಿ ಸಂಡೇ ಭೀ ಹೈ, ಔರ್ ಅಗರ್ ಆಪ್ಕಾ ಕೋಯಿ ಕ್ರೆಡಿಟ್ ಕಾರ್ಡ್ ಕಾ ಬಿಲ್ ಹೈ, ಕೋಯಿ ಪೇಮೆಂಟ್ ರಿಮೈಂಡರ್ ಹೈ, ತೋ ಉಸ್ಕಾ ಭೀ ಖ್ಯಾಲ್ ರಖಿಯೇ. ಔರ್ ಏಕ್ ಕ್ವೆಶ್ಚನ್ ಪೂಛಿಯೇ ಕಿ ಜೋ ಆಪ್ನೇ ಆಪ್ಕಾ ಹೆಲ್ತ್ ಇನ್ಶೂರೆನ್ಸ್ ಹೈ ರಿನ್ಯೂ ಕರಾಯಾ ಕಿ ನೀ, ಔರ್ ಲಾಸ್ಟ್ ಕಬ್ ಚೆಕ್ ಕಿಯಾ ಥಾ ಕಿ ಆಪ್ ಸೇಫ್ ಹೈ. ಜೋ ಕುಛ್ ಭೀ ಬಾತೆ ಹೈ ಆಪ್ ಹಮೇ ವಾಟ್ಸಪ್ ಕರ್ ಸಕ್ತೆ ಹೈ, ಔರ್ ಹಮ್ ಜಬ್ ಅಪ್ನಾ ರೈನ್ಬೋ ಶೋ ಜಬ್ ಶುರು ಕರೆಂಗೇ ಉಸ್ಮೇ ಭೀ ಬಾತ್ ಕರ್ ಸಕ್ತೆ ಹೈ. ಔರ್ ಐಸೆ ಹೀ ಅಪ್ನಾ ಖ್ಯಾಲ್ ರಖಿ, ಅಪ್ನೋ ಕಾ ಖ್ಯಾಲ್ ರಖಿ. ಔರ್ ಜೋ ಹಮ್ ಅಗ್ಲಾ ಗಾನಾ ಸುನ್ನೆ ಜಾ ರಹೆ ಹೈ ವೋ ಹೈ ಸಿಯಾ ಕಾ. ಚಲಿಯೇ ಸಾಥ್ ಮೇ ಸುನ್ತೆ ಹೈ, ಗಾನೆ ಕೆ ಬಾರೇ ಮೇ ಭೀ ಬಾತ್ ಕರ್ ಲೆಂಗೇ. ಟೇಕ್ ಇಟ್ ಅವೇ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9 ರೇನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್ ಆ್ಯಂಡ್ ಐ ಎಮ್ ಯುವರ್ ಆರ್ ಜೆ ಜಾಗೃತಿ. ಸೊ ಹಮ್ ಸುನ್ ರಹೆ ಥೇ ಅಪ್ನಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಕಿ ಮನ್ ಕಿ ಬಾತ್. ಔರ್ ಪೂರಿ ಮನ್ ಕಿ ಬಾತ್ ಮೇ ಉನ್ಹೊನೇ ಬಹುತ್ ಸಾರೆ ವಿಷಯ ಪೇ ಚರ್ಚಾ ಕಿಯಾ ಹೈ. ಕಾರ್ಯಕ್ರಮ ಮೇ ಏಕ್ ಬಾತ್ ಜೊ ಮುಝೆ ಮಹಸೂಸ್ ಹೋ ರಹೀ ಥಿ ವೋ ಥಿ ಛೋಟಿ ಛೋಟಿ ಪ್ರಯಾಸ ಬಡೆ ಬಡೆ ಬದಲಾವ್ ಲಾ ಸಕತೆ ಹೈ. ಚಾಹೆ ಯೋಗ ಕೋ ಅಪ್ನಿ ದಿನಚರ್ಯಾ ಕಾ ಹಿಸ್ಸಾ ಬನಾಕರ್ ಸ್ವಸ್ಥ ಜೀವನ ಅಪ್ನಾನಾ ಹೋ, ಜೀವನ ಬೀಮಾ ಕೆ ಮಾಧ್ಯಮ ಸೆ ಪರಿವಾರ ಕಾ ಭವಿಷ್ಯ ಸುರಕ್ಷಿತ ಕರ್ನಾ ಹೋ, ಯಾ ಫಿರ್ ಅಂಧವಿಶ್ವಾಸ ಛೋಡ್ಕರ್ ವೈಜ್ಞಾನಿಕ ಸೋಚ ಕೋ ಅಪ್ನಾನಾ ಹೋ. ಹಮ್ನೆ ಯಹ ಭಿ ಜಾನಾ ಕಿ ಅಸಮ ಕೆ ಹರ್ಗಿಲಾ ಪಕ್ಷಿ ಕೆ ಸಂರಕ್ಷಣ ಸೆ ಲೇಕರ್ ಮೇಘಾಲಯ ಕೆ ಜೀವಿತ ರೂಟ್ ವೃಷ ತಕ್, ಮತಲಬ್ ಜೋ ಮೇಘಾಲಯ ಕಾ ಲಿವಿಂಗ್ ರೂಟ್ ಬ್ರಿಜ್ ಹೈ ಉಸ್ಕೆ ಬಾರೆ ಮೇ ಭಿ ಉನ್ಹೊನೆ ಚರ್ಚಾ ಕಿಯಾ. ಸಾಥ್ ಹಿ ಪ್ಲಾಸ್ಟಿಕ್ ರಿಸೈಕ್ಲಿಂಗ್, ಬಾರಿಷ್ ಕೆ ಪಾನಿ ಕಾ ಸಂರಕ್ಷಣ ಔರ್ ಖೇಲ್ ಕೂದ ಕೋ ಜೀವನ ಕಾ ಹಿಸ್ಸಾ ಬನಾನೆ ಜೆಸೆ ಛೋಟೆ ಛೋಟೆ ಕದಮ ಕೋ ಭಿ ಬೆಹತರ್ ಭಾರತ ಬನಾಯಾ ಜಾ ಸಕ್ತಾ ಹೈ. ಔರ್ ಹಮ್ ಬಚಪನ್ ಮೇ ಸುನ್ತೆ ಥೇ ನಾ ಕಿ ಖೇಲೋಗೆ ಕೂದೋಗೆ ಹೋ ಜಾಓಗೆ ಖರಾಬ್, ಔರ್ ಪಢೋಗೆ ಲಿಖೋಗೆ ತೋ ಬನೋಗೆ ನವಾಬ್ ನಹೀ. ಅಬ್ ವೋ ಮೋದಿ ಜಿ ಕಹತೆ ಹೈ ಕಿ ನಹೀ, ಆಪ್ ಖೇಲೆಂಗೆ ತೋ ಹಿ ಖಿಲೆಂಗೆ. ಐಸೆ ಹಿ ಬಹುತ್ ಸಾರಿ ಬಾತೆ ಉನ್ಹೊನೆ ಹಮೇ ಆಜ್ ಬತಾಯಾ. ಔರ್ ಆಜ್ ಕೆ ಆಜ್ ಕಾ ಸಂದೇಶ ಬಿಲ್ಕುಲ್ ಸಾಫ್ ಥಾ, ಅಗರ್ ಹರ್ ನಾಗರಿಕ ಏಕ್ ಛೋಟಿ ಸಿ ಅಚ್ಛಿ ಆದತ್ ಅಪ್ನಾಯೆ ಜೋ ಮಿಲ್ಕರ್ ತೋ ಮಿಲ್ಕರ್ ಹಮ್ ಏಕ್ ಬಡಾ ಬದಲಾವ್ ಲಾ ಸಕತೆ ಹೈ. ಇಸಿ ಪಾಸಿಟಿವ್ ಸೋಚ್ ಕೆ ಸಾಥ್ ಉನ್ಹೊನೆ ಆಜ್ ಅಪ್ನಿ ಮನ್ ಕಿ ಬಾತ್ ಮೇ ಅಪ್ನೇ ಮನ್ ಕಿ ಬಾತ್ ಹಮ್ ನಾಗರಿಕೋ ಕೆ ಸಾಥ್ ಸಾಝಾ ಕಿಯಾ ಹೈ. ಹಮ್ ಐಸೆ ಔರ್ ಭಿ ಮನ್ ಕಿ ಬಾತ್ ಸುನ್ತೆ ರಹೆಂಗೆ ಔರ್ ಬಹುತ್ ಸಾರಿ ಚೀಜೋ ಪೆ ಭಿ ಬಾತ್ ಕರೆಂಗೆ. ಆಜ್ ಕಾ ಟಾಪಿಕ್ ಭಿ ಸುನೆಂಗೆ, ಹೆಲೋ ರೇನ್ಬೋ ಭಿ ಬಾತ್ ಕರೆಂಗೆ. ತಬ್ ತಕ್ ಚಲಿ ಸುನ್ತೆ ಹೈ ಗಾನಾ ಜೋ ಹೈ ಮೇಡ್ ಇನ್ ಇಂಡಿಯಾ ಅಲಿಶಾ ಚನಾಯ್ ಕಾ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ರೈನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್. ಐ ಆಮ್ ಆರ್ ಜೆ ಜಾಗೃತಿ. ಸೊ ಹಮ್ ಬಾತ್ ಕರ್ ರಹೆ ಥೆ ಕಿ ಆಜ್ ಕಾ ದಿನ ಖಾಸ್ ಕ್ಯೂ ಹೈ, ಕ್ಯೂಂಕಿ ಆಜ್ ಏಕ್ ಬಹುತ್ ಹಿ ಖಾಸ್ ವ್ಯಕ್ತಿತ್ವ ಕಾ 105ವೀ ಬರ್ತ್ ಆ್ಯನಿವರ್ಸರಿ ಭೀ ಹೈ. ಜಿ ಹಮ್ ಬಾತ್ ಕರ್ ರಹೆ ಹೈ ಪಿ ವಿ ಫಾರ್ಮರ್ ಪಿ ಎಮ್ ಪಿ ವಿ ನರಸಿಂಹ ರಾವ್ ಜಿ ಕೆ ಬಾರೇ ಮೇ. ಆಜ್ ಹೀ ಕೆ ದಿನ ಇತಿಹಾಸ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ರೈನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್, ಆರ್ ರೈನ್ಬೋ ಕೆ ಸಾಥ್ ಲೈಫ್ ಆರ್ ರಂಗೀನ್. ಐಸೆ ಹಿ ಥೋಡಿ ರಂಗೀನ್ ಆರ್ ಅಚ್ಚಿ ಬಾತ್ ಜೊ ಹಮಾರೆ ಹೆಲ್ತ್, ಹಮಾರೆ ಮೆಂಟಲ್ ಹೆಲ್ತ್ ಆರ್ ಫಿಸಿಕಲ್ ಹೆಲ್ತ್ ಸೆ ಜುಡಿ ಹೋತಿ ಹೈ, ಮೇ ಆಪ್ಕೆ ಸಾಥ್ ಶೇರ್ ಕರ್ನಾ ಚಾಹತಿ ಹೂನ್. ಕಭಿ ಕಭಿ ನಾ ಹಮ ಭೂಲ್ ಜಾತೆ ಹೈ ಕಿ ಹಮಾರೆ ದಿಮಾಗ್ ಕೋ ಭೀ ಏಕ್ ಶಾಂತಿ ಕಿ ಜರೂರತ್ ಹೈ, ಉಸ್ಕೋ ಭೀ ಫುಲ್ ಸ್ಟಾಪ್ ಚಾಹಿಯೇ. ಸೋನಾ ಹೈ ಮತಲಬ್ ಸೋನಾ ಹೈ, ದಿಮಾಗ್ ಕೋ ಬತಾನಾ ಹೈ ಕಿ ನಹೀ ಅಬ್ ತುಮಕೋ ಥಿಂಕಿಂಗ್ ನಹೀ ಕರ್ನಿ ಹೈ ಆರ್ ಓವರ್ ಥಿಂಕಿಂಗ್ ತೋ ಬಿಲ್ಕುಲ್ ನಹೀ ಕರ್ನಿ ಹೈ. ಜೀ ಹಾಂ, ಕಭಿ ಕಭಿ ಹಮ ಇತನಾ ಓವರ್ ಥಿಂಕ್ ಕರ್ ಲೇತೆ ಹೈ ಕಿ ವೋ ಸಿಚುಯೇಷನ್ ತೋ ಪ್ರಾಕ್ಟಿಕಲಿ ಹೋತಾ ಭೀ ನಹೀ ಹೈ, ಲೇಕಿನ್ ಫಿರ್ ಭೀ ಹಮ ಉಸ್ಕೆ ಬಾರೇ ಮೇ ಸೋಚ್ತೇ ಹೀ ಜಾತೆ ಹೈ, ಸೋಚ್ತೇ ಹೀ ಜಾತೆ ಹೈ, ಸೋಚ್ತೇ ಹೀ ಜಾತೆ ಹೈ, ಕ್ಯೂಂಕಿ ಹಮ ಉಸ್ಕೋ ಲೈಕ್ ನಹೀ ಸಮಝ ಸಕ್ತೇ ಕಿ ಕಹಾಂ ಉಸ್ಕೋ ಫುಲ್ ಸ್ಟಾಪ್ ಕರ್ನಾ. ತೋ ಮೇ ಉಸ್ಕೆ ಲೈಕ್ ಛೋಟಿ ಸಿ ಟೆಕ್ನಿಕ್ ಲೇಕೆ ಆಯಿ ಹೂನ್, ಮತಲಬ್ ಸಮಝ ಸಕ್ತಿ ಹೂನ್ ನಾ, ಕ್ಯೂಂಕಿ ಜೊ ಮೆಂಟಲ್ ಹೆಲ್ತ್ ಹೈ ನಾ, ಜೊ ಹಮಾರಾ ನರ್ವಸ್ ಸಿಸ್ಟಮ್ ಹೈ ಪೂರಾ ಬಾಡಿ ಕಂಟ್ರೋಲ್ ಕರ್ತಾ ಹೈ, ಔರ್ ಅಗರ್ ಕಹೀ ನಾ ಕಹೀ ಅಗರ್ ಉಸ್ಮೇ ಉಸ್ಮೇ ಅಗರ್ ಆಪ್ ಕಂಟ್ರೋಲ್ ನಹೀ ಕರ್ ಪಾ ರಹೇ ತೋ ಆಪ್ಕಿ ಪೂರಿ ಜೊ ಫಿಸಿಕಲ್ ಹೆಲ್ತ್ ಹೈ ನಾ ಕಹೀ ನಾ ಕಹೀ ಸಪೋರ್ಟ್ ನಹೀ ಕರೇಗಿ. ತೋ ಇಸಿಲಿಯೇ ಜಬ್ ಭೀ ಆಪ್ ಕಭಿ ಓವರ್ ಥಿಂಕಿಂಗ್ ಕರ್ ರಹೇ ತೋ ಏಕ್ ಛೋಟಾ ಸಾ ಟೆಕ್ನಿಕ್ ಅಪ್ನಾಯಿಯೇ, ಏಕ್ ಇಸ್ಕೋ ಕಹತೆ ಹೈ ಮೆಂಟಲ್ ಡಂಪಿಂಗ್. ದಿಮಾಗ್ ಮೇ ಬಹುತ್ ಓವರ್ ಥಿಂಕಿಂಗ್ ಚಲ್ ರಹೀ ಹೋ ತೋ ಸಬ್ಸೆ ಪ್ರಾಕ್ಟಿಕಲ್ ತರೀಕಾ ಹೈ ಬ್ರೇನ್ ಡಂಪಿಂಗ್. ಏಕ್ ಪೇಪರ್ ಲೋ, ಜೋ ಕುಛ್ ಭೀ ದಿಮಾಗ್ ಮೇ ಚಲ್ ರಹಾ ಹೈ ಬಿನಾ ಸೋಚೇ ಸಮಝೇ, ಜೈಸೆ ಆಪ್ಕೆ ದಿಮಾಗ್ ಮೇ ಚಲ್ ರಹಾ ಹೈ ಉಸ್ ಪೇಪರ್ ಪೇ ಲಿಖ ದೋ. ಮತಲಬ್ ಯೇ ಮತ್ ಸೋಚೋ ಕಿ ಗ್ರಾಮರ್ ಸಹಿ ಹೈ ಕಿ ನಹೀ, ಯಾ ಫಿರ್ ಸೆಂಟೆನ್ಸ್ ಫಾರ್ಮೇಶನ್ ಸಹಿ ಹೈ ಕಿ ನಹೀ, ಜೋ ಕುಛ್ ಭೀ ಚಲ್ ರಹಾ ಹೈ ಜಸ್ಟ್ ಏಕ್ ಪೇಪರ್ ಪೇ ಆಪ್ ಲಿಖ ದೇ, ಔರ್ ಲಿಖನೆ ಕೆ ಬಾದ್ ಕ್ಯಾ ಕರ್ನಾ ಉಸ್ಕೋ ರಖನಾ ತೋ ಬಿಲ್ಕುಲ್ ನಹೀ ಹೈ. ಜೀ ಹಾಂ, ಉಸ್ಕೋ ತುರಂತ ಫಾಡ್ ಕೆ ಫೇಂಕ್ ದೋ, ಕ್ಯೂಂಕಿ ಜೊ ಆಪ್ನೆ ದಿಮಾಗ್ ಮೇ ಓವರ್ ಥಿಂಕಿಂಗ್ ಚಲ್ ರಹೀ ಥೀ ಉಸ್ಕೋ ರಖನಾ ತೋ ನಹೀ ಹೈ ನಾ, ಉಸ್ಕೋ ಫಾಡ್ ಕೆ ಫೇಂಕ್ನಾ ಹೈ. ಇಟ್ ಫಿಸಿಕಲಿ ಸಿಗ್ನಲ್ಸ್ ಯುವರ್ ಬ್ರೇನ್ ದ್ಯಾಟ್ ದ ಕ್ಲಟರ್ ಇಸ್ ಕ್ಲಿಯರ್ಡ್. ಜೊ ಆಪ್ಕೆ ದಿಮಾಗ್ ಮೇ ವೋ ತೂಫಾನ್ ಚಲ್ ರಹಾ ಥಾ ನಾ, ಅಭಿ ಶಾಂತ್ ಹೋ ಜಾಯೇಗಾ. ಯೇ ಪ್ರಾಕ್ಟಿಕಲಿ ಪ್ರೂವನ್ ಹೈ, ಮೇನೆ ಇಸ್ಕೋ ಅಪ್ನಾಯಾ ಹೈ ಔರ್ ಆಪ್ ಭೀ ಅಪ್ನಾಯಿಯೇ ಜರೂರ್. ಜಬ್ ಭೀ ಆಪ್ಕೋ ಐಸಾ ಲಗ್ ರಹಾ ಹೈ ಕಿ ಬಹುತ್ ಸಾರಿ ಥಾಟ್ ಆಪ್ಕೆ ದಿಮಾಗ್ ಮೇ ಆ ರಹೇ ಹೈ ಔರ್ ಆಪ್ ಉಸ್ಕೋ ರೋಕ್ ನಹೀ ಪಾ ರಹೇ, ಥಾಟ್ ಆನಾ ಸಹಿ ಹೈ ಲೇಕಿನ್ ಪ್ರಾಕ್ಟಿಕಲಿ ಉಸ್ಕೋ ಜರೂರಿ, ಸೋಚನಾ ಭೀ ಬಹುತ್ ಜರೂರಿ ಹೈ. ಓವರ್ ಥಿಂಕಿಂಗ್ ಬಿಲ್ಕುಲ್ ಮತ್ ಕರೇ, ಅಪ್ನೆ ಮೆಂಟಲ್ ಹೆಲ್ತ್ ಕಾ ಖ್ಯಾಲ್ ರಖೇ ಫಿಸಿಕಲ್ ಹೆಲ್ತ್ ಕೆ ಸಾಥ್ ಸಾಥ್. ಜೀ ಹಾಂ, ಆಪ್ ಸುನ್ ರಹೇ ಆಕಾಶವಾಣಿ ಎಫ್ ಎಂ ರೈನ್ಬೋ, ಆಪ್ಕೆ ದಿಲ್ ಕಾ ಸ್ಟೇಷನ್ ಹೈ ನಾ, ಔರ್ ಏಕ್ ಬಜ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ರೈನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್ ಆರ್ ರೈನ್ಬೋ ಕೆ ಸಾಥ್ ಲೈಫ್ ಆರ್ ರಂಗೀನ್. ಜೀ ಹಾಂ, ಈ 10 ಸೆ 2 ಕಾ ಸಮಯ ನಾ ಇತ್ತೆ ಜಲ್ದಿ ಜಾತಾ ಹೈ ಕಿ ಜೆಸೆ ಮೌಸಮ ಬದಲ್ತಾ ಹಾ ನಾ ವೈಸಾ ಹಿ ಸಮಯ ಬದಲ್ ಜಾತಾ ಔರ್ 10 ಸೆ ಔರ್ ಘಡಿ 1:55 ಅಭಿ ಬತಾ ರಹೀ ಹೈ ಹಮಾರೇ ಸ್ಟೂಡಿಯೋ ಕ್ಲಾಕ್ ಮೇ ಕಬ್ ಹೋ ಗಯಾ ಮುಝೆ ಪತಾ ಹಿ ನಹೀ ಚಲಾ. ಇತ್ನೆ ಸಾರೇ ಆಪ್ಸೆ ಬಾತೆ ಹುಯಿ ಔರ್ ಏಕ್ ಔರ್ ಮೆಸೇಜ್ ಹೈ ಜೋ ಮೈ ಪಢ್ನಾ ಚಾಹತಿ ಹೂಂ ವೋ ಹೈ ಅಶ್ವಿನ್ ಜೀ ಕಾ. ಉನ್ಕಾ ಭರೋಸಾ ಮತ್ ಕರೋ ಜಿನ್ಕಾ ಖ್ಯಾಲ್ ವಕ್ತ್ ಕೆ ಸಾಥ್ ಬದಲ್ ಜಾಯೆ, ಭರೋಸಾ ಉನ್ಕಾ ಕರೋ ಜಿನ್ಕಾ ಖ್ಯಾಲ್ ತಬ್ ಭಿ ವೈಸಾ ಹಿ ರಹೇ ಜಬ್ ಆಪ್ಕಾ ವಕ್ತ್ ಬದಲ್ ಜಾಯೆ. ನಾ ಹಾರತೆ ಹೈ ವಕ್ತ್ ಸೇ ನಾ ಜೀತತೆ ಹೈ ವಕ್ತ್ ಸೇ, ಸಫಲ್ ವಹಿ ಹೋತೆ ಹೈ ಜೋ ಸೀಖತೆ ಹೈ ವಕ್ತ್ ಸೇ. ಬಹುತ್ ಹಿ ಸಹಿ ಕಹಾ ಆಪ್ನೆ, ಉನ್ಹೊನೆ ಯಹಿ ಬತಾಯಾ ಕಿ ಯೇ ಹೈ ಅಶ್ವಿನಿ ಫ್ರಾಮ್ ಕೋಠಿ ಕುಶಲ್ ಮಾರ್ಕೆಟ್ ಸೇ. ಬಹುತ್ ಬಹುತ್ ಧನ್ಯವಾದ ಸರ್, ಆಪ್ಕಾ ಮೆಸೇಜ್ ಬಹುತ್ ಹಿ ಅಚ್ಚಾ ಹೈ. ಔರ್ ಏಕ್ ಚೀಜ್ ಜೋ ಉನ್ಹೊನೆ ಲಿಖಾ ಹೈ ಕಿ ಜೋ ಬದಲ್ತೆ ಹೈ ಲೋಗ್, ಐಸೆ ಹಿ ಮೌಸಮ್ ಬದಲ್ ರಹಾ ಹೈ, ಅಪ್ನಾ ಧ್ಯಾನ್ ರಖಿಯೇ ಔರ್ ಸಮಯ ಕೆ ಸಾಥ್ ಅಬ್ ಯೇ ಟೈಮ್ ಆ ಗಯಾ ಹೈ ಆಪ್ಸೆ ವಿದಾ ಲೇನೆ ಕಾ. ಯೇ ಜೋ 10 ಸೆ 2 ಕಾ ಸಫರ್ ಹೋತಾ ಹೈ ಗಾನೋ ಕಾ, ಆಪ್ಕಿ ಬಾತ್ ಸುನ್ನೆ ಕಾ, ಔರ್ ಹಮಾರೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜೀ ಕಿ ಮನ್ ಕಿ ಬಾತ್ ಸುನ್ನೆ ಕಾ. ಇತ್ನಿ ಸಾರಿ ಬಾತೆ ಹಮ್ನೆ ಕಿ, ಹಮ್ನೆ ನ್ಯಾಷನಲ್ ಇನ್ಶೂರೆನ್ಸ್ ಅವೇರ್ನೆಸ್ ಡೇ ಕೆ ಬಾರೇ ಮೇ ಬಾತ್ ಕಿಯಾ, ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ ಡೇ ಕೆ ಬಾರೇ ಮೇ ಬಾತ್ ಕಿಯಾ, ಮೆಂಟಲ್ ಹೆಲ್ತ್ ಔರ್ ಇಸ್ ಮಾನ್ಸೂನ್ ಮೇ ಸಬ್ಸೆ ಅಚ್ಚಿ ಚೀಜ್ ಕ್ಯಾ ಹೋತಿ ಹೈ, ಔರ್ ಪತಾ ಚಲಾ ಕಿ ಲೋಕ್ ಕಿತ್ನೆ ಜ್ಯಾದಾ ಪ್ರಕೃತಿ ಸೇ ಜುಡೆ ಹುಯೆ ಹೈ, ಜೋ ಮುಝೆ ಬಹುತ್ ಅಚ್ಚಾ ಲಗಾ. ಆನೆಸ್ಟ್ಲಿ ಸೇಯಿಂಗ್, ಯೇ ಜೋ ಸಮಯ ಹೋತಾ ಹೈ ನಾ, ಮೌಸಮ್ ಕೆ ಸಾಥ್ ಹಿ ಬದಲ್ ಜಾತಾ ಹೈ ಔರ್ ಘಡಿ ಬತಾ ದೇತಿ ಹೈ ಕಿ ಅಬ್ ಆ ಗಯಾ ಸಮಯ ಯಹಾಂ ಸೇ ಜಾನೆ ಕಾ. ಮೇ ತೋ ಚಲಿ ಜಾಉಂಗಿ, ಕೋಯಿ ಔರ್ ಆಯೇಗಾ, ಯೇ ಶೋ ಚಲೇಗಾ, ಔರ್ ಯಹೀಂ ಪೇ ಹಮಾರೇ ಸಾಥ್ ಆಪ್ ಬನಿಯೇ ರಹಿಯೇ. ಔರ್ ಸಬ್ಸೆ ಜರೂರಿ ಅಪ್ನಾ ಖ್ಯಾಲ್ ರಖಿಯೇ, ಅಪ್ನೋ ಕಾ ಖ್ಯಾಲ್ ರಖಿಯೇ, ಬಿ ಕೈಂಡ್ ಟು ಅನಿಮಲ್ಸ್ ಆ್ಯಂಡ್ ಲೋಗೋ ಕೆ ಸಾಥ್ ಭಿ ಆಪ್ ಕೈಂಡ್ನೆಸ್ ಕರಿಯೇ, ಕ್ಯೋಕಿ ಕೈಂಡ್ನೆಸ್ ಇಸ್ ಫ್ರೀ, ಇಸ್ಕೆ ಲೀ ಆಪ್ಕೋ ಕುಛ ಪೈಸೆ ದೇನೆ ಕಿ ಜರೂರತ್ ನಹೀಂ ಹೈ. ಸೊ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ರೈನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್. ದಿಸ್ ಇಸ್ ಆರ್ ಜೆ ಜಾಗೃತಿ ಸೈನಿಂಗ್ ಆಫ್. ಟೇಕ್ ಇಟ್ ಅವೇ.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಗಂಡಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

0: ನಾ ಪ್ರಿಯ, ಪ್ರೇಮತು ನೇನು ರಾಸೆ
1: ಉತ್ತರ
0: ಉತ್ತರ ಲೆಟರ್ ಛೆ ಲೆಕ್ಕ ಕದ ಉತ್ತರವೇ ಅನ್ರಾ ಚದು
2: ಕಮ್ಮನಿ ಈ ಪ್ರೇಮ ಲೇಖನೇ ರಾಸಿಂದಿ ಹೃದಯ ಮೇ
0: ಪಾಟಲ ಮಾರ್ಚಿರಾ ಸೇವ ಅಪ್ಪ ನೇನು ಕೂಡ ಮಾರ್ಚಿದ ಮೊದಟ ನಾ ಪ್ರಿಯ ಅನ್ನಾನು ಕದಾ ಅಕ್ಕಡ ಪ್ರೀತಮ ಅನ್ನ ಮಾರ್ಚುಕೋ ಪ್ರೀತಮ ನೀ ಇಂಟ್ಲೋ ಕ್ಷೇಮಮ್ಮ ನೇನು ಇಕ್ಕಡ ಕ್ಷೇಮಂ
2: ಪ್ರಿಯತಮ ನೀ ವಚಟ ಕುಶಲಮ ನೀ ನಿಜಟ ಕುಶಲಮೇ
0: ಆಹಾ ಓಹೋ ನೀನು ಊಹಿಸ್ಕುಂಟೇ ಕವಿತ ಮನಸ್ಸುಲ ವರದಲಾ ಪೊಂಗುತ್ತಿ ಕಾನೇ ಅದಂತಾ ರಾಯಲನ್ನು ಕೂರ್ಚುಂಟೇ ಅಚ್ಚರಾಲೆ ಮಾಟ್ಲೆ
2: ಊಹಲನ್ನಿ ಪಾಟಲೇ ಕನುಲ ತೋಟಲೋ
0: ಅದೇ
2: ತೊಲಿ ಕಲಲ ಕವಿತಲೇ ಮಾಟ ಮಾಟಲೋ
0: ಅದೇ ಆಹಾ ಬ್ರಹ್ಮಾಂಡ ಕವಿತಾ ಕವಿತಾ ಪಾಡು

0: ಪ್ರಕಾಶ್ ನಡ್ಡಾ ವಿಲ್ ಲಾಂಚ್ ದ ಸಮಗ್ರ ಶಿಶು ಬಾಲ್ ಸ್ವಾಸ್ಥ್ಯ ಕಾರ್ಯಕ್ರಮ ಡ್ಯೂರಿಂಗ್ ದ 16th ಕಾನ್ಫರೆನ್ಸ್ ಆಫ್ ದ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇನ್ ನ್ಯೂ ಡೆಲ್ಲಿ ಟುಡೇ. ದ ಮಿನಿಸ್ಟರ್ ವಿಲ್ ಆಲ್ಸೋ ರಿಲೀಸ್ ದಿ ಆಪರೇಷನಲ್ ಗೈಡ್ಲೈನ್ಸ್ ಫಾರ್ ದಿ ಅನೇಮಿಯಾ ಮುಕ್ತ್ ಭಾರತ್ ಅಭಿಯಾನ್ ಅಟ್ ದ ಸೇಮ್ ಕಾನ್ಫರೆನ್ಸ್. ದ ಲಾಂಚ್ ವಿಲ್ ಮಾರ್ಕ್ ಅ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಇನ್ ಇಂಡಿಯಾಸ್ ಫೈಟ್ ಅಗೇನ್ಸ್ಟ್ ಅನೀಮಿಯಾ ಆಸ್ ದ ಪ್ರೋಗ್ರಾಮ್ ಟ್ರಾನ್ಸಿಷನ್ಸ್ ಫ್ರಮ್ ಅನೀಮಿಯಾ ಮುಕ್ತ್ ಭಾರತ್ ಟು ಅನೀಮಿಯಾ ಮುಕ್ತ್ ಭಾರತ್ ಅಭಿಯಾನ್. Commerce and Industry Minister Piyush Goyal is leading a high-level Indian business delegation to Athens in Greece after concluding his visit to the United Kingdom with a focus on strengthening trade, investment and strategic economic cooperation. The Commerce and Industry Ministry said that during the visit to Greece, the delegation will participate in presentations and startup pitches at the Athens Startup Business Incubator. In the FIH Hockey Pro League, Indian men's team defeated England 3-2 in the penalty shootout after a hard-fought 0-0 draw in the reverse fixture at the Lee Valley Hockey and Tennis Centre in London. And that is the end of this news bulletin.
1: सौ दशमलव एक मेगाहर्ट्ज पर आप सुन रहे हैं आकाशवाणी दिल्ली का एफएम गोल्ड चैनल. आइए सुनते हैं कार्यक्रम भोर सुहानी.